0: ಸಂಸಾರ ಕೂಡ್ ಮಂಡಪ್ ಕೂಡ್ ಮಾಡಿ ಕೂಡ್ ಬೇಸನ್ಹಾರ್ ಕೂಡ್ ಸೋಯ್ನ ಕೂಡ್ ರೂಪ ಕೂಡ್ ಪೆನಣಹಾರ್ ಕೂಡ್ ಕಾಯ ಕೂಡ್ ಕಪ್ಪಡ್ ಕೂಡ್ ರೂಪ ಅಪಾರ್ ಕೂಡ್ ಮಿಯಾ ಕೂಡ್ ಬೀಬಿ ಖಪ್ ಹೋಯ್ ಖಾರ್ ಕೂಡ್ ಕೂಡೇ ನೇ ಹೋ ಲಗಾ ವಿಸರ್ಯಾ ಕರ್ತಾ ಕಿಸ್ ನಾಲ್ ಕೀಚೇ ದೋಸ್ತಿ ಸಬ್ ಜಗ ಚಲಣ ಹಾರ್ ಕೂಡ್ ಮಿಠಾ ಕೂಡ್ ಮಾಖ್ಯೋ ಕೂಡ್ ಡೋಬೇ ಪೂ ನಾನಕ ವಖಾಣೆ ಬೇನತೀ ತುದ ಬಾಜ ಕೂಡೋ ಕೂಡ ಮಹಲಾ ಪಹಿಲಾ
1: ಸಚ ತಾ ಪರ ಜಾಣಿಯೇ ಜಾರ ದೇ ಸುಚಾ ಹೋಏ ಕೂಡ ಕೀ ಮಲ ಉತ್ರೇ ತನ ಕರೇ ಹಛತ ಹೋಏ ಸಚ ತಾ ಪರ ಜಾಣಿಯೇ ಜಾ ਸੱਚ ਧਰੇ ਪਿਆਰ ਨਾਉ ਸੁਣ ਮਾ ਰਹਸੀਏ ਤਾਂ ਪਾਏ ਮੁਕਤ ਵਾਰ ਸਚ ਤਾ ਪਰ ਜਾਣੀਏ ਜਾਂ ਜੁਗਤ ਜਾਣੇ ਜੀਓ ਕਰਤ ਕਾਇਆ ਸਾਧਕ ਵਿੱਚ ਦੇ ਕਰਤਵੀਓ ਸੱਚ ਤਾਂ ਪਰ ਜਾਣੀਏ ਜਾਂ ਸਿੱਖ ਸੱਚੀ ਲੇ ਦਇਆ ਜਾਣੇ ਜੀ ਕੀ ਕਿਸ ਪੁਨਦਾਨ ਕਰੇ ਸੱਚ ਤਾਂ ਪਰ ਜਾਣੀਏ